wase wo be ye ye ohie ni wo ba be ye ye wo be ye ne wo so wo be seria fimo wo be ye ye ohie ni wo ba be ye ye

Oyo nyame wa ti ase ye mase nyankopon so Adaje se wo ti amia ba bia wo bia na twebe wo radio na sori e wo radio wa ti ase fa ni onyo kase ba sa nyankopon wa wa chi ye no nkwa